ಸುಭಾಗಿತನ ಭಜಮಂತ್ರಿ ಸುಭಾಗಿತನ ಭಜಮಂತ್ರಿ ಹೃದಯ ಮಾಧವ ಜೋ ಸಮಯ ಮಂತ್ರ.

ಗಾಯ ನಮಃ. ಓಂ ಸರ್ವಹೃತ್ಕೋಶ ಸಂಸ್ಥಿತಾಯ ನಮಃ. ಓಂ ದೀರ್ಘಭಂಗ ಜಟಾಜೂಟಾಯ ನಮಃ. ಓಂ ದೀರ್ಘವಾಹವೇ ನಮಃ. ಓಂ ದಿಗಂಬರಾಯ ನಮಃ. ಓಂ ಸಂಯದ್ಬಾಮಾಯ ನಮಃ. ಓಂ ಸಂಯಮೀಂದ್ರಾಯ ನಮಃ. ಓಂ ಸಂಶಯಚ್ಛಿದೇ ನಮಃ. ಓಂ

ಸಹಸ್ರಾಯ ನಮಃ, ಓಂ ಶ್ರೀ ಗರಿಯಾಯ ನಮಃ, ಓಂ ಶ್ರೀಭ್ಯಾಯ ನಮಃ, ಓಂ ಆನಂದಾಯ ನಮಃ, ಓಂ ಕ್ಷಯದ್ವೀರಾಯ ನಮಃ, ಓಂ ಕ್ಷರಾಕ್ಷರಾಯ ನಮಃ, ಓಂ ಪಾಶಿಪಾದಕ

0: சிவாய. யூஆர் லிஸ்னிங் டு சைவம் .org ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சாக்கியர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. எல்ல மகனியர்களுக்கும் நமஸ்கார. இன்னும் முந்தே சாக்கிய நாயனார் அவரை சரித்திரியன்னு தெரிந்துகொள்ளோனா. சுந்தரமூர்த்தி நாயனார் அவரு ಈ ಸಾಕ್ಯ ನಾಯನಾರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಮರವಾದ ಕಲ್ಲೆರಿಂದ ಸಾಕ್ಯರ್ಕಂ ಅಡಿಯೇನ್ ಅಂತ. ಅಂದರೆ ಕಲ್ಲು ಎಸೆಯೋದನ್ನು ಮರೆಯಲಿಲ್ವಂತೆ ಇವರು. ಅಂತಹ ಸಾಕ್ಯ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯ ನಾಯನಾರವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನೋ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನಗೆ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ, ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳಿದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ದರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರವನ್ನು ಜಪಿಸುವುದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವ ಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ್ನು ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ. ಒಂದು ಶಿವಲಿಂಗ ಇವರ ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡೋ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣೀರಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವೋ ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು, ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲೇರಿಂದ ಸಾಕಿಯರ್ ಅಂತ ಹೇಳ್ತಾ ಇರೋದು. ಕಲ್ಲು ಎಸೆದರು ಇವರು ಒಂದೊಂದನ್ನು, ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನು ಏನು ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಆವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ರು, ಕಲ್ಲಿ ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದರು ಏನು ತಿಳ್ಕೊಳ್ತಾ ಇದ್ರು, ಪಹಾ ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವನೆ ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ ನಾನು ಎಸೆಯುವ ಪ್ರತಿಯೊಂದು ಕಲ್ಲು ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂಜಿದ್ದಾರೆ, ಊಟಕ್ಕೆ ಕೂತ್ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆತೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಓಡಿ ಓಡಿ ಓಡಿ ಬಂದು ಆ ಶಿವಲಿಂಗದ ಹತ್ರ ಬಂದು ಕಲ್ಲನ್ನು ತೆಗೆದು ಶಿವಾಯ ನಮಃ ಅಂತ ಎಸೆಯೋದಕ್ಕೆ ಶುರು ಮಾಡಿದ್ರು, ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಶಿವನಿಗೆ ಪರಮೇಶ್ವರನಿಗೆ ಬಹಳ ಪ್ರಿಯವಾಯಿತು ಇವರ ಭಕ್ತಿ. ಮನಸ್ಸಿನಲ್ಲಿ ಕಲ್ಲಿನಿಂದ ಹೊಡೆದ್ರು ಕೂಡ ಮನಸ್ಸಿನಲ್ಲಿ ಏನಿದೆ, ಅರ್ಚನೆ ಆಗ್ತಾ ಇದೆ, ಪುಷ್ಪಾರ್ಚನೆ ಆಗ್ತಾ ಇದೆ. ಇದರಿಂದ ಶಿವನಿಗೆ ಬಹಳ ಪ್ರೀತಿಯಾಗಿ ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಅಲ್ಲಿ ಪ್ರತ್ಯಕ್ಷವಾಗಿ, ಅಪ್ಪ ನನ್ನ ಪ್ರೀತಿಗೆ ಪಾತ್ರನಾದ ಭಕ್ತನೇ ಬಂದುಬಿಡು ನನ್ನಲ್ಲಿ ಅಂತ ಹಾಗೇ ಕರೆದುಕೊಂಡು ಕೈಲಾಸಕ್ಕೆ ಹೋದರು ಅನ್ನೋ ಅಂತ ಹೇಳಲ್ಪಟ್ಟಿದೆ. ಇಷ್ಟು ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
1: ஓம் நம சிவாய். டியர் லிசனர்ஸ் ஆஃப் ஷைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சிறப்புளி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: குருப்பியோ நம. எல்ல மகனியர்களுக்கும் நமஸ்கார. ஈக சிறப்புளி நாயனார் அன்னுவ நாயனாரவர சரித்திரையன்னு தெரிந்துகொள்ளோண. சுந்தரமூர்த்தி நாயனாரவரு ಈ ನಾಯನಾರ ಬಗ್ಗೆ ಹೀಗೆ ಹೇಳ್ತಾರೆ, ಸೀರ್ಕೊಂಡ ಪುಗಳ್ವಲ್ಲಳ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್, ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡೋರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡೋರು, ಅವರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೇ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ, ಪರಮಶಿವ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ನಾಗಾಭರಣನಾಗಿದ್ದಾನೆ, ಕೂರ್ಮ ಅವತಾರದ ಆಮೆಯನ್ನು ಹೊಂದಿದ್ದಾನೆ, ಹುಲಿ ಚರ್ಮವನ್ನು ಧರಿಸಿ ಹೀಗೆ ರಾರಾಜಿಸ್ತಾ ಇದ್ದಾನೆ ಅಂತ ಆಕೂರಿನ ಪರಮಶಿವನ ಬಗ್ಗೆ ನಮ್ಮ ಸಂಬಂಧ ಮೂರ್ತಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವರು ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ಶಿವನ ಕಡೆಯೇ ಧ್ಯಾನ ಮಾಡ್ತಾಯಿದ್ರು. ಈ ಕಂಪನಗಳು ಈ ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ದರಿಂದ ಮನಸ್ಸನ್ನು ಶುದ್ಧಿಗೊಳಿಸ್ತವೆ, ಇದರಿಂದ ತೇಜೋವೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಬೆನಿಫಿಟ್ಸ್ ಸಿಗತ್ತೆ. ಹೀಗೆ ಇವರು ಯಾವಾಗಲೂ ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರಬಹುದು. ಶೋಧನೆ ಕೊಟ್ಟರೇನೆ ಮಹಾ ನಾಯನಾರ ಆಗ್ತಾರಾ? ಶೋಧನೆ ಇಲ್ಲದೇನೆ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಕ್ಷೇತ್ರೈತೆ ಅಗ್ನಿರೇಗೋತೈ ಸಾಯ ಭಿಂದಾನ್ ಕರೋತಿ ತಥಾಪತ್ಯಪ್ರಮಾಯುಗಾರ್ಹತಿ ಧರ್ಮೋಪಾಯಶವಜಾನಂದ ಹರ ಪ್ರವೃದ್ಧೇ ಚಿದಗ್ನಿಭವತ್ಯಂ ಸುರುಗಾಮಸ್ಯ ಶಾಂತಮೇವಸವ್ಯಂ ನಪ್ರತಿಭಿಂಚ ಬ್ರಹ್ಮವತ್ಸಗಾಮಸ್ಯ ಸಮಿಧ್ಯಮಿಬ್ರಹ್ಮವರ್ಚಸಂ ಅಥೋ ಖಲು ಪ್ರತಿಶಿತ್ಯಮೇವ ಚೇತ್ಪ್ರತಿಭಿಂಚತೆ ಸತ್ಪಸವ್ಯಂ ಯದ್ಯುಭವತೆ ಸದ್ಬ್ರಹ್ಮವರ್ತದೆ ಉಭಯಮೇವಾಕಃ ಸ್ವಚ್ಯುತಂ ವಾ ಏತದಸ್ಮಾನ್ ಲೋಕಾತ್ ಹರದಂ ದೇವಲೋಕಂ ಯತ್ಸತಕಂ ಹರಿರಮಿಧಾರಿತಂ ಅಭಿರ್ಜ್ಯೋದಯತೆ ಅಭ್ಯಯವೈನಧ್ಯಾಲಯತೆ ಅಸೋದಯವತ್ರೈವೈನಗ್ರಮಯತೆ ಪರ್ಯಜ್ಞಿಕರೋತೆ ರಕ್ಷಸಾಪಹತ್ಯೈ ಯತ್ಪರ್ಯಜ್ಞಿಕರೋತೆ ಪ್ರಜಾವೃದ್ಧಯಜ್ಞಃ ಅಸೋಮೇಧ್ಯತ್ವಾಯ ಯತ್ರಾಜೇನಮುದ್ವಾಪರೇ ಯಜಮಾನಕಂ ಶುಕಾರ್ಪರೇಧ್ಯಕ್ಷಿಣಾ ಪ್ರತ್ಯೇಕಂಸಿತಾರ್ಥೇದೇ ಸರ್ವಾನ್ ಪುರೋನ್ನಾನ್ನಯತೆ ಸರ್ವೇ ಪುಣ್ಯಾರಾಧ್ಯಾಃ ಸಮೂಲಕುನ್ನಯತೆ ಪ್ರಜಾಯ ಅನೋಚೇನತ್ವಾಯಾಮ್ ಅನೋಚೇವಾಸ್ಯ ಪ್ರಜಾರ್ಥಗಾಭವದೆ ಸಂಭುಷದಿರ್ಜಾದಚ್ಚೇ ಮಾಹೋಶ್ರನ್ನುಪಸಾದಯೇದ ಯಹೋಶ್ರನ್ನುಪಸಾದಯೇದ ಯಥಾ ಅನ್ಯಸ್ಮಾ ಉಪನಿಧಾಯ ಅನ್ಯಸ್ಮೈ ಪ್ರಯತ್ಸದೆ ಸಾಧಯೇವದತೆ ಆತ್ಮೇದೇತಾರಿಕವತ್ಯೇ ತೇನ ಗಾರಿಕವತ್ಯಂ ಪ್ರೇನಾತಿ ಆಹುತಯೋಮಾಚೇಷ್ಯಂತೀತಿ ಸೇತಾಶ್ಯತೆ ಸಾಮಾಧತ್ತ ತೋ ಅಗ್ನಾವಾಹುತಯೋಧ್ರಿಯಂತ ಹೇಳಗುಂ ಸಮಯಸ್ಯತೆ ತತ್ಸಮಿತ ಸಮಿತ್ವ ಸಮಿಧಮಾರಧಾತಿ ಸಮೇತ ಯತ್ಸತೆ.

0: ಶ್ರೀಮದ್ದೇವ ಜುಸ್ಕರ ಪ್ರತಿಷ್ಠಾಪಯತಿ.
1: ಓಂ
2: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.

ಮಾಧ್ಯಮ ಪಶುಕಾಮಸ್ಯ ಪಶೂನಾಗಂ ರೂಪಂ ರೂಪೇಣ ಇವಾಸ್ಮೈ ಪಶೂರವರುಂಧೇ ಪಶುಪಾಮಸ್ಯ ಇಂದ್ರಿಯಂ ವೈದಹೆ ಇಂದ್ರಿಯಭವೇ ಗ್ರಾಮಕಾಮಸ್ಥಾವೇ ಮನುಷ್ಯಾಗಭೇದೇನ ಇವಾಸ್ಮೈರ್ಧಾತಾರವರುಂಧೇ ಗ್ರಾಮ್ಯೇ ಭವೇ ಹೇ ಜ್ಞಾನೇ ಸರ್ವಕ್ಷರಕುಮಸಂಧರಂಧರಕ್ಷೇತವನ್ನ ಉಪರೇಪಹರತೆ ಅಂತರಿಕ್ಷಂ ವಾಮದೇವ್ಯಂ ವಾಮದೇವ್ಯಸ್ಥೇತವನ್ನ ಚರ್ಜಭವತೆ ಚರಕ್ಷರಂ ಬೃಹತ್ ಬೃಹತೇಷವರ್ಣ ಅಗ್ನಿಹೋತ್ರಮೇವ ತತ್ಸಾಮನ್ವತ್ಕರೋತಿ ಯೋ ವಾ ಅಗ್ನಿಹೋತ್ರಸ್ಯ ವಸದೋ ವೇದ

ಇಹಿ ವಾಮಂಗ ಪ್ರಶಂಸಿ ಜೋ ದೇವಶವಿಷ್ಠಪತ್ಯಂ ನಾತ್ಪಾದನ್ಯೋ ಮಘವಣ್ಣಸ್ತಿ ಮರ್ಡೀತೇಂದ್ರ ಬ್ರವೀಮೀತೆ ವಚಃ ತ್ವಮಿಂದ್ರಾಯ ಶಾಸ್ಯ ರೇಜೀಶೀಶ ವಾಸಸ್ಪತಿಃ ತ್ವಂ ವೃತ್ರಾಣಿ ಹಂಸ್ಯ ಪ್ರಾದೀನ್ಯೇ ಗಾಯತ್ಪುರುಷಣುತ್ತಶ್ಚರ್ಹಾಣಿ ಧೃತಿಃ

ಸೂರ್ಯನಾಯ ನಮಃ, ಓಂ ಭ್ರಮರ್ಷಗಾಯ ನಮಃ, ಓಂ ಧೃಷ್ಣವೇ ನಮಃ, ಓಂ ದೂತಾಯ ನಮಃ, ಓಂ ತೀಕ್ಷ್ಣದಂಷ್ಟ್ರಾಯ ನಮಃ, ಓಂ ಸುಧನ್ವನೇ ನಮಃ, ಓಂ ಸುಭಗಾಯ ನಮಃ, ಓಂ ಸುಖಿನೇ ನಮಃ, ಓಂ ಶ್ರುಧ್ಯಾಯ ನಮಃ, ಓಂ ಪಥ್ಯಾಯ ನಮಃ, ಓಂ ಸ್ವತಂತ್ರಸ್ಥಾಯ ನಮಃ, ಓಂ ಕಾಟ್ಯಾಯ ನಮಃ, ಓಂ ನೀಪ್ಯಾಯ ನಮಃ, ಓಂ ಕರೋಟಿಭೃತೇ ನಮಃ, ಓಂ ಸೂದ್ಯಾಯ ನಮಃ, ಓಂ ಸರಸ್ಯಾಯ ನಮಃ, ಓಂ ವೈಶಂತಾಯ ನಮಃ, ಓಂ ನಾದ್ಯಾಯ ನಮಃ, ಓಂ ಅವಟ್ಯಾಯ ನಮಃ, ಓಂ ಪ್ರವರ್ಷಜಾಯ ನಮಃ, ಓಂ ವಿದ್ಯುತ್ಯಾಯ ನಮಃ, ಓಂ ವಿಷದಾಯ ನಮಃ, ಓಂ ಮೇಘ್ಯಾಯ ನಮಃ, ಓಂ ರೇಷ್ಮಿಯಾಯ ನಮಃ, ಓಂ ವಾಸ್ತುಭಾಯ ನಮಃ, ಓಂ ವಸವೇ ನಮಃ, ಓಂ ಅಗ್ರೇವಧಾಯ ನಮಃ, ಓಂ ಅಗ್ರೇ ಸಂಪೂಜ್ಯಾಯ ನಮಃ, ಓಂ ಹಂತ್ರೇ ನಮಃ, ಓಂ ತಾರಾಯ ನಮಃ, ಓಂ ಮಯೋಭವಾಯ ನಮಃ, ಓಂ ಮಯಸ್ಕ

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Sakyar Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Innu munde Sakya Nayanar avara charitrayannu tilidukollona. ಸುಂದರಮೂರ್ತಿ ನಾಯನಾರವರು ಈ ಸಾಕ್ಯ ನಾಯನಾರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಮರವಾದು ಕಲ್ಲರಿಂದ ಸಾಕಿಯರ್ಕುಂ ಅಡಿಯೇನ್ ಅಂತ. ಅಂದರೆ ಕಲ್ಲು ಎಸೆಯೋದನ್ನು ಮರೀಲಿಲ್ವಂತೆ ಇವರು. ಅಂತಹ ಸಾಕ್ಯ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯ ನಾಯನಾರವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನೋ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನಗೆ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ, ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳಿದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ದರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರಗಳನ್ನು ಜಪಿಸುವುದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಅದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ, ಒಂದು ಶಿವಲಿಂಗ ಇವರು ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡೋ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣೀರಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವು ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು, ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲರಿಂದ ಸಾಕಿಯರ್ ಅಂತ ಹೇಳ್ತಾ ಇದ್ರು. ಕಲ್ಲು ಎಸೆದರು ಇವರು ಒಂದೊಂದನ್ನು, ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನು ಏನು ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಅವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ದರು, ಕಲ್ಲಿ ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದರು ಏನು ತಿಳ್ಕೊಳ್ತಾ ಇದ್ರು, ಪಹಾ ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವನೆ ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ ನಾನು ಎಸೆಯುವ ಪ್ರತಿಯೊಂದು ಕಲ್ಲೂ ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂತಿದ್ದಾರೆ, ಊಟಕ್ಕೆ ಕೂತ್ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆಸೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಓಡಿ ಓಡಿ ಓಡಿ ಬಂದು ಆ ಶಿವಲಿಂಗದ ಹತ್ರ ಬಂದು ಕಲ್ಲನ್ನು ತೆಗೆದು ಶಿವಾಯ ನಮಃ ಅಂತ ಎಸೆಯೋದಕ್ಕೆ ಶುರು ಮಾಡಿದ್ರು, ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಶಿವನಿಗೆ, ಪರಮೇಶ್ವರನಿಗೆ ಬಹಳ ಪ್ರಿಯವಾಯಿತು ಇವರ ಭಕ್ತಿ. ಮನಸ್ಸಿನಲ್ಲಿ ಕಲ್ಲಿನಿಂದ ಹೊಡೆದ್ರು ಕೂಡ ಮನಸ್ಸಿನಲ್ಲಿ ಏನಿದೆ, ಅರ್ಚನೆ ಆಗ್ತಾ ಇದೆ, ಪುಷ್ಪಾರ್ಚನೆ ಆಗ್ತಾ ಇದೆ. ಇದರಿಂದ ಶಿವನಿಗೆ ಬಹಳ ಪ್ರೀತಿಯಾಗಿ ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಅಲ್ಲಿ ಪ್ರತ್ಯಕ್ಷವಾಗಿ, ಅಪ್ಪ ನನ್ನ ಪ್ರೀತಿಗೆ ಪಾತ್ರನಾದ ಭಕ್ತನೇ ಬಂದುಬಿಡು ನನ್ನಲ್ಲಿ ಅಂತ ಹಾಗೇ ಕರೆದುಕೊಂಡು ಕೈಲಾಸಕ್ಕೆ ಹೋದರು ಅನ್ನೋ ಅಂತ ಹೇಳಲ್ಪಟ್ಟಿದೆ. ಇಷ್ಟು ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ shaivam.org, ಯುವರ್ ಅಬೌಟ್ ಲೆಸನ್ ಪೆರಿಯ ಪುರಾಣಂ ಡಿಸ್ಕೋರ್ಸ್ ಇನ್ ಕನ್ನಡ. ದ ಟೈಟಲ್ ಇಸ್ ಸಿರಪ್ಪುಳಿ ನಾಯನಾರ್ ಪುರಾಣಂ, ಪ್ರೆಸೆಂಟೆಡ್ ಬೈ ಶ್ರೀ HS ತ್ಯಾಗರಾಜನ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ.
2: ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಈಗ ಸಿರಪ್ಪುಳಿ ನಾಯನಾರ್ ಅನ್ನುವ ನಾಯನಾರವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಸುಂದರಮೂರ್ತಿ ನಾಯನಾರವರು ಈ ನಾಯನಾರ ಬಗ್ಗೆ ಹೀಗೆ ಹೇಳ್ತಾರೆ, ಶೀರ್ಕೊಂಡ ಪುಗಳ್ ವಲ್ಲಳ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್, ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡೋರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡೋರು, ಅವರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೇ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ, ಪರಮಶಿವ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ನಾಗಾಭರಣನಾಗಿದ್ದಾನೆ, ಕೂರ್ಮ ಅವತಾರದ ಆಮೆಯನ್ನು ಹೊಂದಿದ್ದಾನೆ, ಹುಲಿ ಚರ್ಮವನ್ನು ಧರಿಸಿ ಹೀಗೆ ರಾರಾಜಿಸ್ತಾ ಇದ್ದಾನೆ ಅಂತ ಆಕೂರಿನ ಪರಮಶಿವನ ಬಗ್ಗೆ ನಮ್ಮ ಸಂಬಂಧ ಮೂರ್ತಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವರು ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ಶಿವನ ಕಡೆಯೇ ಧ್ಯಾನ ಮಾಡ್ತಾಯಿದ್ರು. ಈ ಕಂಪನಗಳು, ಈ ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ದರಿಂದ ಮನಸ್ಸನ್ನು ಶುದ್ಧಿಗೊಳಿಸ್ತವೆ, ಇದರಿಂದ ತೇಜೋವೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಬೆನಿಫಿಟ್ಸ್ ಸಿಗತ್ತೆ. ಹೀಗೆ ಇವರು ಯಾವಾಗಲೂ ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರ್ಬೋದು. ಶೋಧನೆ ಕೊಟ್ಟರೇನೇ ಮಹಾನಾಯನಾರಾಗ್ತಾರಾ? ಶೋಧನೆ ಇಲ್ಲದೇ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

0: ಮತ್ತರಹ ಹಸುರಾದಿತ್ಯಕ್ಷೇರಾದಮನಪ್ರಿಯಾವರ್ತದೆ ಭೂತ್ವಾ ಪರಮಿಂಧೇ ಬ್ರಹ್ಮಾಧರಸ್ಯಮನಿಧ್ಯೈರೇ ಹರಕ್ಷಿತೋ ವಾಯಜ್ಞಿಹೋತ್ರಹರೇ ಯಜ್ಞಂ ಯಚ್ಛಿಂದ್ಯಾರೆ ಹರತ್ಮಾನ್ನಾನಪ್ರಹತ್ಯಂ ಯಜ್ಞಸದಂತತ್ಯೈ ಅಪೋಜನೈರೆ ಹರಪುಷಕ್ಷೇವ ರೂಪಮಕಃ
1: Om Namah Shivaya.
2: You are listening to Shaivam.org Radio, the 24/7 spiritual channel from Shaivam.org.
1: Om.

ಮುನಿಃ ಸ್ವಾಮಂಗ ಪ್ರಶಂಸಿ ಸೋ ದೇವ ಸವಿಷ್ಠಪತ್ಯಂ ನಾತ್ಪಾದನ್ಯೋ ಮಘವಣ್ಣಸ್ತಿ ಮರುಡೀತೇಂದ್ರ ಬ್ರವೀಮೀತೇ ವಚಃ ತ್ವಮಿಂದ್ರಾಯ ಶಾಸ್ಯ ರೇಜೀಶೀಶ ವಾಸಸ್ಪತಿಃ ತ್ವಂ ವೃತ್ರಾಣಿ ಹಂಸ್ಯ ಪ್ರಾದೀನ್ಯೇ ಗಾಯತ್ಪುರುವಣುತ್ತಶ್ಚರ್ಹಾಣಿ ಧೃತಿಃ